ಹೇ ತಾತ್ ಹೇ ದೇ ನಾ ದೇ ಅಂದಾಜ್ ದೇಖಿ ಇಸ್ಕಾ ಗೈಪಿಂಗ್ ಕಾ ದೇಖಿ ಕತೆ ತಗಿನೆ ತಗ ತಟಕ ತಗ ತಗಿನೆ ಧಾ ಕತೆ ತಗಿನೆ ತಗ ತಟಕ ತಗ ತಗಿನೆ ಧಾ ಕತೆ ತಗಿನೆ ತಗ ತಟಕ ತಗ ತಗಿನೆ ಧಾ ಕತೆ ತಗಿನೆ ತಗ ತಟಕ ತಗ ತಗಿನೆ ಧಾ ಕತೆ ತಗಿನೆ ತಗ ತಟಕ ತಗ ತಗಿನೆ ಧಾ ಕತೆ ತಗಿನೆ ತಗ ತಟಕ ತಗ ತಗಿನೆ ಧಾ ಕತೆ ತಗಿನೆ ತಗ ತಟಕ ತಗ ತಗಿನೆ ಧಾ ಕತೆ ತಗಿನೆ ತಗ ತಟಕ ತಗ ತಗಿನೆ ಧಾ ಕತೆ ತಗಿನೆ ತಗ ತಟಕ ತಗ ತಗಿನೆ ಧಾ ಅಬ್ ಇಸ್ಕಾ ಅಂದಾಜ್ ಕ್ಯಾ 14 ಕಾ ಪಲ್ಲಾ ಹೈ ಯೇ 15 ಮಾತ್ರೆ ಕಾ ಬೋಲ್ ಹೈ ಇಸ್ಕಿ ಪಹಿಲಿ ಇಸ್ಕಾ ಪಹಿಲಾ ಆವರ್ತನ 14 ಪೆ ಖತಮ ಹೋತಾ ಹೈ

ಮೇಲತ ಭುಜ ಮೇಲತ ಲಪಟ ಜಪಟ ರಾಧಾ ಲಲಿತಾ ಚಂದ ಬಲಿದಿಯೋ ಬೋರ ರಂಗ ಘೋರ ಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ ಮೈ